0: ನೆಕ್ಸ್ಟ್ ಕೆಲರ್ ಆಫ್ ದಿ ಶೋ ಗುರು ಸುಗ್ದಿರ ಸರ್ ಅದಕ್ಕಂ ಸೇನ್ ಅದೇ. ಅಸ್ಸಲಾಮು ಅಲೈಕು. ಅಸ್ಸಲಾಮು ಅಲೈಕು. ಓಕೆ ಸಿ ಕೋಶಿಶ್ ಕವೇ ವರ್ದುನ್ ಕುಚ್ಚಪ್ಪ ಕೂರ್ಸಿ ಕಲ ಹದಾಸು ಕೂರ್ನ ಕಾಲ ಮೇಲೆ ಓಕೆ ಕೆನ ಸಮಗ ಹೋರು ಸಿ ಇನಿ ವನ್ ಕಮ ಜಮ ಹೋರು ಬೈ ಸಿ ಹತಾಸು ಪಕೂರ್ ಕಿದಲ್ ತಕ್ಕಿ ರೇಡಿಯೋ ಚಿಕಮ್ ದ ಹತಾಸು ಮೇಲೆ ಓಕಡೆ ಹೋಗಿ ಕೆನ ಸಿ ಜಮ ದ ಪುಖ್ತು ಸರ ಜಮ ದ ಪುಖ್ತಾನು ಸರ ಮೇಚ್ ನೆ ಕವಿದ ಖಬರ್ ಸಿ ಕೋಶಿಶ್ ಕವೇ ಕೆನ ಸಿ ಮುಂಗ ದರಾನ ಖಲಕ್ ದರಾನೆ ಖಬರ್ ಸಿ ಬಸ್ ಇಸ್ಪಕ್ ಅದ ತುನ ಚಿಕಮ್ ದ ಖೋನ್ ನೆ ಕವಿ ತಸ್ ಪಕೂರ್ ಕಿ ರೇಡಿಯೋ ಲಗವಲೇ ದಿ ಸಿ ಹತಾಸು ದಲ್ ತಕ್ಕಿ ಚಿಕಮ್ ದ ಕೆನ ಮಾತ ಕಾಲ ಮೇಲೆ ಓಕಡೆ ರೇಡಿಯೋ ಸಿರ್ಫ್ ತಸ್ ಪಕೂರ್ ಕಿ ಹುನಿ ಶವರಿ ದಲೇ ಕೆನ ಸಿ ಉಪಹಾರ ಸೇ ಕವರಿ ದಲೇ ಸಿ ಕೋಶಿಶ್ ಕವೇ ಸಿ ಸ್ಪಕ್ ಖಲಕ್ ಸ್ಪಕ್ ಕರುನ ಕೆ ಸಿ ಸ್ಪಕ್ ಸ್ಪಕಾರ ಬನೆ ಕವೈ ಸಿ ನೆಕ್ಸ್ಟ್ ಕಲರ್ ಗುರು ಜಿ ಅಸ್ಸಲಾಮು ಅಲೈಕುಮ್. ಶಯು ಜಿ ಅಲ್ಹಮ್ದುಲಿಲ್ಲಾ ಜಿ ಸುಮ್ ಅಲ್ಹಮ್ದುಲಿಲ್ಲಾ ಕುರ್ಬಾನ್ ಸು ಖಬರ್ ಕವೈ ದಕಮ್ ಸೇನ ರಹೀಮ್ ಖಬರ್ ಕವೈ ದರ ಜಿಂದನ ರಹೀಮ್ ಬೈ ಸನಂಗಿ ಶೈ ಜೋಡಿ ಕನ ಬಿಲ್ಕುಲ್ ಶೇ ಜಿ ಅಲ್ಹಮ್ದುಲಿಲ್ಲಾ ತಸನಂಗಿ ಶ ಹುಯಿ ಕನ ಸಹಿದ ರಹೀಮ್ ಬೈ ಚಿಕಮ್ ದಕಿನ ವಾಸ್ ದಿಸ್ ಇಸ್ ರೀಸ್ ಯೂತ್ ಕಮ್ಸೂರ್ ರೋವಾನ್ ದಿ ವಿಲಿ ಸಿ ಬಿಲ್ಕುಲ್ ನೆಟ್ವರ್ಕ್ ಮಸಾಲ ನನ್ನ ಪಟಾಕ್ಷ ನೆಟ್ವರ್ಕ್ ಬಂದ್ ಶವ ಖುಷಾಲ ಶಿ ಕಾಲ್ ದಿ ಮಿಲಾವ್ ಕೋಸಿ ರೋಗಲಲ್ಲಿ ಪ್ರೋಗ್ರಾಮ್ ಕಿದ್ದರೆ ಸರ ಬರ್ಖವಾ ಖಿಸ್ತ ಬನು ಕಿ ಪತ ನಷ್ಟ ಓಸು ಜಮುಗ ಇಮ್ಕಾನ್ ದಾದಿ ಜಿ ಕರೆಕ್ಟ್ ಶಿ ಮುಜ ಪ್ರೋಗ್ರಾಮ್ ಶುರು ಕುನು ಬೇ ಬಾಲ್ತ ಮಿಲಾ ವಿಶಿ ಬನು ಬ್ಯ ಮಿಲಾ ವಿಶಿ ಇನ್ಶಲ ಸುಬ್ರ ಜುಗಿ ಕಿದೆ ಶಿ ಜಮುಗ ಮುಮ್ಕಿನ ದಾದಾ ಜಿ ಕರೆಕ್ಟ್ ಶಿ ಪ್ರೋಗ್ರಾಮ್ ಸ್ಟಾರ್ಟ್ ಖಿಶಿ او ان شاء الله زبیتا سب کور کے پروگرام ہو دل شی بک کلی کی چا سلام لشین اخ کولے شی بیا
1: بس پروگرام ہو دے دل تا دیر پر مینا سرا اور وقت ہے اس طرح دے رہا مزار تا 12 بجے رات تقریبا اور وقت کلا کلا ہو رہا دس تانی 12 بجے رات پر بول اور مت دے رہا مزار ہے
0: دیر من نہ بس تا سچ کم دے کنے پخپل من دے خوشہ خلا کہ اتو سے پرڑ کے چکم دے مینا دا پختن ولی دے سی اگے پے وجہ من دے زمگ خوشری خبر در من دے چکم دے نور خوشی لگی کنے ترخی خبر نہ کو مز
1: بس کلا کلا دا سی چ من تے دا وزیر والا تن والا جان والا چوا
0: قربان سی تا سو بیا من رکھ شے کنا تا سو من بیا 11 بجے رکھ شے کنے تا سو گانے پلی کو 11 بجے من خبول کی شما نو ضرور بدر تپلی کو مسی دے بیا کلو نہ کوی رہتا
1: 12 بجے رس تقریبا پروگرام
0: ಟಾಂಗ್ ಮನನ ಖುಷಾಲ ಶಿ ಕದರ್ಮನ್ ಶಿ ಜತ್ಮನ್ ಶಿ ಡೇರ ಮನನ ಸಿ.

ನೆಕ್ಸ್ಟ್ ಕಲರ್ ಆಫ್ ದಿ ಶೂ ಗುರು ಸುಗ್ದಿರ ಸರ್, ಅದಕ್ಕೆ ಏನಿದೆ? ಅಸ್ಸಲಾಮು ಅಲೈಕುಮ್. ವಾಲೇಕುಮ್ ಸಲಾಂ ಖೋರಿ ಸರ್, ನಂಗೆ ಶಾಯಿ ಜೋಡೆ. ಅಚ್ಛಾ ಬಿಲ್ಕುಲ್ ಶೇತ ಸರ್, ನಂಗೆ ಹೋರೆ ಶಾಯಿಕನ ಜಮಾ ಖೋರಿ ಆವಾಜ್ ಡಿ ಜೂತ್ ಕಮ್ಜೋರ್ ಇದೆ. ಸನ ಸಮೂತ ಆವಾಜ್ ರಸಿ ಉಪ ರೇಡಿಯೋ ಮಂದಿ ದಿತ್ತು ಆವಾಜ್ ನೋ ಸಿ ಲಶ್ ಪಜೋರ ಖಬರ್ ಓಕೆ ಚಿತ ಆವಾಜ್ ರಾಶಿ ಸಿ ಸನಗಿ. ಅಚ್ಛಾ ಅಚ್ಛಾ, ವಜರಿಸ್ತಾನ್ ಕಿದ ಸಿಗ್ಲಲು ಮಸಲೆ ದಸಿ ಲಶ್ ಚಿಕಮ್ ದಕ್ಕೆ ತಮ್ಮ ಮೊಬೈಲ್ ಸರ್ ಪಜೋರ ಖಬರ್ ಕವ ಕನ ದಿತ್ತು ಆವಾಜ್ ಬೆ ಸಫಾರುಶಿ ಏನು ಓ ಸೈ ಶೋ ಓ ಸೈ ಶೋ ಸಿ. ಅಚ್ಛಾ ವಾಯ ಖೋರಿ ಸರ್, ನಂಗೆ ದಿ ಖಲಾತಿ ವಜರಿಸ್ತಾನ್ ಮುಸಮ್ ಸರ್ ನಂಗೆ ದ ಅಚ್ಛಾ ಊರು ವರೀಶ್ ಹಾಂ ಚಿಕಮ್ ದಕ್ಕೆ ನಡೆಯಲ್ಲಿ ಮುಸಮ್ ಜೋಡ್ದಾವ್ದ ಹುಬ ಚಿಕಮ್ ದಕ್ಕೆ ಯಖನಿ ಜೋಡವಿ ಚಿಕಮ್ ದಕ್ಕೆ ದಾಸಿ ಯೂರ್ ವರೀಶಿ ಸಹಿದ ಬಸ್ ಅಲ್ಲಾದಿ ತಾಸು ಚುಕುಮ್ ದಕ್ಕೆ ನದ ಮುಸಮ್ ತಾಸು ನಸೀಬ್ ಕಿಸಿ ಡೀರ ಮನನ ಹುರಿ ಚತ ದ್ವಾ ಸಲಾಮ್ ಲೇಶಿ ಸಹಿದ ಜಿಮು ಚವ ಸಫಾ ದಿರ್ಸಿ ಕೆನ ಆವ ಡೀರ ಮನನ ಹುರ್ ಖುಶಾಲ ಶಿ ಥ್ಯಾಂಕ್ ಯು ಡೀರ ಮನನ ದ ಕಾಲಕ ವಲುಮು ಜಿ ಜಿ ಸಲಮನ ವರ್ಷ ಸಹಿದ ಅಡಿ ರಮನ ನಾ ಟೂಲ್ ಖಂದ ತಸಲಮನ ವರ್ಸಿ ಜಮ್ಗ ಖೂರ್ ಚಿಕಮ್ ದಕನ ಆವಾಸ್ ಹಡಿ ಜೊತ್ ಕಮ್ಸೂರ್ ರವನ್ ವಸಿ ವೈ ವಸಿ ಸಾಂಗ ಚಿಕಮ್ ದಕನ ಅಡಿ ಶಲ ಮಸಮ ಜುಡಶ ವೈದ ಬಸ ಮಸಮ ಚಿಕಮ್ ದಕನ ಉಸ್ ಪಟಾಂಗ ಶಲ ಚ ಮಜ ಬರೋಬರ್ ಶ ವೈದ ಸಿ ಮಜಿ ದುರ್ಶ ವೈದ ಖಸಿ ನೋಗಿ ಬಜ ಮನ ಚಿಕಮ್ ದಕನ ಗರಮ ಶ ಲಶ ಕಮ್ವಾ ಲೈ ರೋಗ ಲೈದ ಸಿ. ನೆಕ್ಸ್ಟ್ ಕಲರ್ ದ ಬುವಿರ್ ಶುಜಿ. ಅಸ್ಸಲಾಮು ಅಲೈಕುಮ್. ಅಸ್ಸಲಾಮು ಅಲೈಕುಮ್. ಅಸ್ಸಲಾಮು ಅಲೈಕುಮ್. ಓಕೆ ದಿತ್ತು ಆವಾಜ್ ನರಸಿ ಜಿ ಬಹರ ಅಲ್ಲಿ ಬೇಕು ಶಶ್ ಹೋಗಿ ದಿತ್ತು ಆವಾಜ್ ರುಶಿ ದಿತ್ತು ದಿಮುಷ್ ಖಬರ್ ಪಸೈ ತಿರಿಕೆ ಸರ್ ಔಷಿ ಸರ್.

0: ನೆಕ್ ನೆಕ್ಸ್ಟ್ ಕಲರ್ ತವರ್ ಜುಜಿ ಸುಗ್ದಿರ ಸರ್ ಅಸ್ಸಲಾಮು ಅಲೈಕುಮ್.
1: ವಾಲೇಕುಮ್ ಸಲಾಮ್ ನವಾನ್ ಭಾಯ್, ಕ್ಯಾ ಹಾಲ್ ಹೈ?
0: ಬಿಲ್ಕುಲ್ ಠೀಕ್ ಠಾಕ್, ಆಪ್ ಸುನಾ ವಿ ಕೀ ವಿ ಹಾಲ್ ಹೈ, ತು ಚಂಗಾ ವದಾ ಹೈ?
1: ಸರಿ ಹೈ ತು ಠೀಕ್ ಠಾಕ್, ತು ಚಂಗಾ
0: ಹೈ? ಮಾಶಾಅಲ್ಲಾಹ್ ಮಾಶಾಅಲ್ಲಾಹ್, ಮೈ ತು ಚಂಗಾ ವದಾ ಹೈ ಇನ್ಸೇ.
1: ಹಾಂ ತೌಲಾ ಗಾಲ್ ಕರಲ ಬೇ ಕುಚ ಅಬ ಕಲ್ಲು ನೆ ಟಾಂ ಕಿ ಚೋ
0: ಜೀ ಜೀ ಯತುಲಾ ಬೇರಾ.
1: ಹಾಂ ಮೈ ಕೇ ಕುಚ ಸಲಾಮ್ ದೇವಚ ಜೇ ರಹನಾ ಯೇ ಹೈ ನಿಜ಼ಾಮಾನ್ ಚೌಕಿದಾರ ಹೈ ਹੁਣ ਜੇ ਰਹਿਣਾ ਸਲਾਮ ਦੇ ਲਪਿਆ ਹੈ
0: ਹੂੰ سلام سلام سلام سلام یاد سلامونه ورسید خوشاله شي که درمن شي پروگرام خاور کنه را سره
1: یہ جی پروگرام خارو لگے پروگرام ہوتا ول ډیر خوان کې کوم پروگرام تا ولي کنه غوندار وش کوم دکنه
0: صحیح ده صحیح ده ډیر مننه ته ولابه خوشاله شي که درمن شي
1: ډیر
0: مننه. تھینک یو تھینک یو تھینک یو.